ಸ್ತೋತ್ರ ಮಹಾಮಂತ್ರಸ್ಯ ಅಗಸ್ತ್ಯೋ ಭಗವಾನ್ ಋಷಿ ಅನುಷ್ಟುಪ್ ಛಂದಃ ಆದಿತ್ಯೋ ದೇವತಾ ಗೃಣಿಯೇ ಬೀಜಂ ಸೂರ್ಯಗುಂ ಶಕ್ತಿಃ ಆದಿತ್ಯೋಂ ಕೀಲಕಂ ಮಮ ಆದಿತ್ಯ ಪ್ರಸಾದ ಸಿದ್ಧ್ಯರ್ಥೆ ಸ್ತೋತ್ರ ಮಂತ್ರಂ ಜಪೇ ವಿನಿಯೋಗಃ ಗೃಣಿಃ ಪಾತು ಶಿರೋ ದೇಶಂ ಸೂರ್ಯಃ ಪಾತು ಲಲಾಟಕಂ ಆದಿತ್ಯೋ ಲೋಚನೆ ಪಾತು ಶ್ರುತಿಂ ಪಾತು ದಿವಾಕರಃ ಘ್ರಾಣಂ ಪಾತು ಸದಾ ಭಾನುಃ ಮುಖಂ ಪಾತು ಸದಾ ರವಿಃ ಜಿಹ್ವಾಂ ಪಾತು ಜಗನ್ನೇತ್ರಃ ಕಂಠಂ ಪಾತು ವಿಭಾವಸುಃ ಸ್ಕಂಧೌ ಗ್ರಹಪತಿಃ ಪಾತು ಭುಜೌ ಪಾತು ಪ್ರಭಾಕರಃ ಕರಾವಬ್ಜಕರಃ ಪಾತು ಹೃದಯಂ ಪಾತು ಭಾನುಮಾನ್ ಮಧ್ಯಂ ಪಾತು ಸುಸಪ್ತಾಶ್ವೋ ನಾಭಿಂ ಪಾತು ನಭೋ ಮಣಿಃ ದ್ವಾದಶಾತ್ಮಾ ಕಟಿಂ ಪಾತು ಸವಿತಾ ಪಾತು ಸಕ್ತಿನೀ ಊರು ಪಾತು ಸುರಶ್ರೇಷ್ಠೋ ಜಾನುನೀ ಪಾತು ಭಾಸ್ಕರಃ ಜಂಘೇ ಮೇ ಪಾತು ಮಾರ್ತಾಂಡೋ ಗುಲ್ಫೌ ಪಾತು ದಿಶಾಂ ಪತಿಃ ಪಾದೌ ಪಾತು ದಿಲಮಣಿಃ ಪಾತು ಮಿತ್ರೋಖಿಲಂ ವಪುಃ ಆದಿತ್ಯ ಕವಚಂ ಪುಣ್ಯಂ ಅಭೇದ್ಯ ವಜ್ರ ಸನ್ನಿಭಂ ಸರ್ವರೋಗ ಭಯಾದಿಭ್ಯೋ ಮುಚ್ಯತೆ ನಾತ್ರ ಸಂಶಯಃ ಸಂವತ್ಸರಮುಪಾಸಿತ್ವಾ ಸಾಮ್ರಾಜ್ಯ ಪದವೀಂ ಲಭೇ.

ಭಜಾಮಿ ವಿಂಧ್ಯವಾಸಿನೀಂ ದರಿದ್ರ ದುಃಖ ಹಾರಿಣೀಂ ಸತಾಂ ವಿಭೂತಿ ಕಾರಿಣೀಂ ವಿಯೋಗ ಶೋಕ ಹಾರಿಣೀಂ ಭಜಾಮಿ ವಿಂಧ್ಯವಾಸಿನೀಂ ಲಸತ್ಸು ಲೋಲಲೋ